0: ಕಾವ್ಯಂಗು ದೇಕುಲಹೈ ಹತಲಿಹೈ.
1: ದಿವುಲ ಪಿಟಿಯಟ, ಕಂಬುರು ಪಿಟಿಯಟ, ನಾವಲ ಪಿಟಿಯಟ, ಕಲ್ ಪಿಟಿಯಟ. www.liveFM.lk.

0: ಮಾಡ್ತಾರೆ ಅವ್ರು ಕೆ
1: ನೆಟವೆನ ಸಿಂಧು ಅಹನಾಥರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನಾಥ್ ಒಬ ಕೆಮತಿ ನಮ್ www.liveFM.lk ಸೈಟ್ ಎಕರೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರಾನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೆ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ಬಡವಿ ಗಣನಾವಕ್ಕೊಸೆ ಶ್ರವಣೀಯ ಕಲೆ ಹಕ್ಕಿ